ಕಂಡ ತೆಕ್ಕೆರದೆಚ್ಚಿ ಸುಬುದ್ಧಿಯನು ಅವನೆಯೇ ವೇದಿ ಅಪದ್ದ ಮನಿಯಟಿ ಮಲಿನ ಮುತೀಸಿ ಆದಿ ಮುನುದಿನಿ ಬಗುಗ ಕಲಿ.